ಭಾರತೀಯ ಸಂಸ್ಕೃತಿಯ ಕೇಳ ಕ್ಯಾನೆ ಶ್ರೀಲಾಂಕಿಕ ಅಪ್ಪಟ ನುಪ್ಪುರುದು ದಯಾಕ್ ನೆವಿ ಏ ಬಹುಮ ಹುರು ಪುರುದು ದಯಾಕ್ ಏ ಅತ್ತರಿನ್ ಭಾರತೀಯ ಸಂಗೀತ ಕೇಳ ಕ್ಯಾನೆ ಅಪ್ಪೆ ಸವನ್ ಪತ್ ಅತ್ತರಟ ಬಹೋ ಸಮೀಪ ದಯಾಕ್ මේ අවස්ථාවේදී අපි ඔබට සමීප කරන්නට තෝරගත්ත අපූරු හින්දි ගීතයක් එය ඔබේ සවනට වින්දනයක්